0: ಅವರನ್ನು.
1: ಐ ಸಲಾಂ ಸರ್, ಆಮ್ನಾಯಮ
0: ಅವಿ
1: ಪರುಣ್ಣ ಮಾಲೂಮೇ ದೇ ಗ್ರಾನ ಚಿರ್ತತಲ್ಲ ಆಮ್ನಾ
0: ಶಾಲ್ದಿದ ಮಟು
1: ಪೆಂಪರು ಗಂಬಕವು ದ ತ್ರೋಡೆ ಗಂಬಕವು ದ ಪಿಪಿ ಪಿಪಿ ಪಿಪಸತ ಪಿಪಾ ದ ತೇಲೋ ದ ಕುಕಿಂಗ್ ಆಯಿಲ್ ಚಿಕ್ಕ ಮಗ ಡಬ್ಬದ ಆಗೈತೆ ಪಿಪಾ ವೈ.